ಭೋಜನಾಯ ಸ್ನಾನ ಕೇವಲ ದೇವ ಕ್ರೀಸ್ತ ಪ್ರಕಾರ ಸಗಾ ಸಲು ಕರ್ತೇ ಪಾಗಿ ಕೋರಿ ಕುರ್ತಾ ಕೋರಿ ಸಾ